ರುಹುನಟ ರಾಜರಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ

ಆದರೆ ಕರಣ ನಿರುತ್ತರುವಮ ಒಬಲಂಗರದನು ಲೈವ್ ಎಫ್ ಎಂ ದೆನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನಿಂಗ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೆ ಹಕ್ಕಿ ಪಟ್ಟ ಸತುಂ ದಿನ ಚಾರಶ್ರೀಕಟ ಒಕ್ಕತೆ ಓನೇ ಬ್ರೋರಿಂಗ್ ಲೈವ್ ಎಂ ಟೈಗರ್ ಸರ್ಚ್ ಕ್ರೀಮ ಪಮನೈ ಈ ಮಹಂಗು ಅವಸ್ಥಾವ ವೆತ ಅಪವ ಉಸವಾ ತೆಬೋ ಶ್ರಾವಕ ಒಬಟ ಸ್ತುತಿ ಲೈವ್ ಎಫ್ ಎಂ ನೊನವತಿನ ಗೀ ರಿದ್ಮಯ